ಮಾಡುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕೆ ಗಿಟ್ಟು ಪಿಟ್ಟು ಕಾಶೋರುವು ಚುಡಾಹಿಲೆ ಕಾಹರೇಕು ಬೆಹೆಸ್ತದೆ ನೋ ನೋ ನೋ ಮಿಲಾಡ್ ಬೇಕು ಸೋರ್ ಛೋಡ್ದು ಬೆಹೆಸ್ತದೆ

ಸುನಿಲಿಗತಟಿ ಸುಗಮ ಸಂಗೀತ ಆಕಾಶವಾಣಿ ಬಾರಿಪದ ಪ್ರಚಾರ ಕರುಛು ಸೂಚನಾ ಸಂವಾದ ಕಾರ್ಯಕ್ರಮ